0: ಆಭಾಸಿ ಬೆಲೆ ಕಾಚಿ ಎಲ್ಲಿ ಜದ ಕರಿಯೊಲ್ಲ ಮಜಾಗ ಸಿರೊಲ್ಲ ಬಾಸಿ ವನ್ನದ ಕರಿಮೋಸ ಜಾತ ಸಿರೊಲ್ಲ ಗೆಸಿನಿ ವನ್ನ ಪಸಿ ಪದೂಬಾಲಿ ಅಹದ್ಯಂಗಿ ಸರ ಹೂಯು ಮರಗು ಪದಾಲ ಕದನಿಯಾನ ಇನುಮು ಸೌವಗು ವರಿಯ ರಹಸ್ಯನು ವನ ಬಾಚಿ ಅಜಲ್ಲು ಅಸಬಗು ಸಜೀನು ಮಜಾತಿಯನ್ನೆನ್ ಗಿಣಾನಿ ಮೊಬಲ್ಲಗು ಪದೂನ ಕವಚ ಜಲಹಾಲ ಸುಸಿ ವಧೂನ ಕಪಸಿ ಅಕಲಿ ತೋಳಿಸಿ ಕುಸಾಮುಮಳಿ ಅಲಭಾ ಮುಜರ್ರದ ಯಸೂಕುನ್ ವರಾಲಿ ರಖೀರಿ ಮಸನಂಗ ಮೌಹದ ವಸಂಸಾಬನಿ ನೋಜೇ ಸದ ಈ ಮುನ್ನಿಗಿದ ಸಮಾಬುಂಗಿಡಾಸದಾಯಿಂಗ್ವಬುರಂಗಿಲಾನುಕುಸಿ ಅರಾಯಿಂನಗುಣಕುಸಿತಾಸುವಲಜಹಲಿಗೊಲ್ಲುಮತುಂ ವಕಾತಿ ಸಮಕಿರು ಅಕಲಿ ಸಾಹಿಬಿ ಅಲೈ ಸಂರು ಮಾತಿ ಮವಾಹಿಬಿ ಸರಾನ ವಮೌಲಾಹು ವಜಿರಿ ಸಾಹಿಬಿ ಸನಾಯಿ ತನು ಕುದಿಸೈ ಹರದ ಕುದಿಸಿ
1: Alhamdulillah, karatun ishiriniya mai albarka kenan muka saurara tare da marigayi Malam Bala mai yafe wanda zuri'ar gidansu marigayi Alhaji Lawal Tijjani Inuwa Fage suka ɗauki nauyin kawo muku albarkacin wannan wata mai albarka na Maulid mai girma domin faranta zakatan masoya fiyayyen halitta manzon Allah Annabi Muhammad sallallahu alaihi wa sallam. Muna addu'ar Allah ya yi rahama ga marigayi Alhaji Lawan Tijjani Inuwa Fage da Hajiya Halima da Alhaji Lawan Tijjani da Alhaji Ɗanladi Tijjani da Hajiya Aisha Tijjani da sauran dukkanin iyayenmu musulmai baki ɗaya. Albarkacin fiyayyen halitta, amin. Rabi'u Sadoki Kura nake cewa a kasance da mu da misalin karfe 5:30 ne yammacin kowace rana domin jin ci gaban shirin.
2: Mita 97.3 a zangon FM Rahma Radio.